0: ದೇವರ ನಿಕುಂಜ್ ಬಾಯ್, ಉತ್ತರೆ ಮಾಧವ್. ಪ್ರೇಯರ್ ಗ್ರೂಪ್
1: ಚೌಕಸ್ ಮಣಿ ಕೆ ಸುಣಾಯಿಂದ ಸಿ ಭಲೇ.
0: ಓಕೆ, ಥ್ಯಾಂಕ್ ಯು ಅಷ್ಟು.
1: ಓಕೆ ಅಚ್ಚಿದ.

Mm-hmm. Mm-hmm. Mm-hmm. Mm-hmm. Mm-hmm. Mm-hmm. Mm-hmm. Mm-hmm. Mm-hmm. Mm-hmm. Mm-hmm. Mm-hmm. Mm-hmm. Mm-hmm. Mm-hmm. Mm-hmm. Mm-hmm. Mm-hmm. Mm-hmm. Mm-hmm. Mm-hmm. Mm-hmm. Mm-hmm. Mm-hmm. Mm-hmm. Mm-hmm. Mm-hmm. Mm-hmm. Mm-hmm. Mm-hmm. Mm-hmm. Mm-hmm. Mm-hmm. Mm-hmm. Mm-hmm. Mm-hmm. Mm-hmm. Mm-hmm. Mm-hmm. Mm-hmm. Mm-hmm. Mm-hmm. Mm-hmm. Mm-hmm. Mm-hmm. Mm-hmm. Mm-hmm. M